ಪ್ರಮುಖ ಜಿತಮನೆ ಮೂಲವು ಶುಕಹಿರೆ ಕೃಪಾ ಕರೋ ಮುಜವು ಪರಿ ಸುಖ ನಿಧಿ ಸಹಜಾನಂದ.